ಯಜ್ಞಶಕ್ತನತವತ್ಸಲಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನತವತ್ಸಲ

ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೆ. ಲಕ್ಷ್ಮೀ ಮಹೀತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಲಿಶೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಕ್ಕಿಲ ಸಾಂದ್ರ ರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ.

ಪ್ರತ್ಯುದಿತ ಪ್ರಶಂಸೌ ಯೌ ಮಧ್ಯ ಉತ್ಸಹಿತಿ ಭೋಗ್ಯತಯಾಪ್ಯುಪಾತೌ ಭೂಯಸ್ತದೇತಿ ತವ ಪಾಣಿತಲ ಪ್ರತಿಷ್ಠೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಪಾರ್ಥಾಯ ತದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ.

ಶ ಚರಣೌ ಶರಣಂ ಪ್ರಪದ್ಯೇ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತು ಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತೃ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತೃ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

0: ಆಚೆ ಲಿಖಿತ. ಟುಡೆ ವಿ ವಾಂಟ್ ಟು ಡಿಸ್ಕಸ್ ಅಬೌಟ್ ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆನ್ ಚಿಲ್ಡ್ರನ್. ಸೋಷಲ್ ಮೀಡಿಯಾ ಬಿಕಮ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಮಾಡರ್ನ್ ಲೈಫ್ ಆ್ಯಂಡ್ ಚಿಲ್ಡ್ರನ್ ಟುಡೇ ಆರ್ ಗ್ರೋಯಿಂಗ್ ಅಪ್ ವಿತ್ ಡಿಜಿಟಲ್ ವರ್ಲ್ಡ್ ವೇರ್ ದ ಪ್ಲಾಟ್ಫಾರ್ಮ್ ಲೈಕ್ ಇನ್ಸ್ಟಾ, ಟಿಕ್ಟಾಕ್, ಫೇಸ್ಬುಕ್, ಯೂಟ್ಯೂಬ್, ಸ್ನ್ಯಾಪ್ಚಾಟ್ ಆ್ಯಂಡ್ ಅದರ್ ಆ್ಯಂಡ್ ದೇ ಕ್ಯಾನ್ ಈಸಿಲಿ ಆಕ್ಸೆಸ್. ವೈಲ್ ದ ಪ್ಲಾಟ್ಫಾರ್ಮ್ ಆಫರ್ ವೇರಿಯಸ್ ಬೆನಿಫಿಟ್ಸ್, ದೇ ಆಲ್ಸೋ ಪೋಸ್ ಸೆವರಲ್ ರಿಸ್ಕ್, ಎಸ್ಪೆಷಲಿ ಫಾರ್ ದ ಏಜ್ ಆ್ಯಂಡ್ ಇಂಪ್ರೆಸಿವ್ ಮೈಂಡ್ಸ್. ದ ಇನ್ಫ್ಲೂಯೆನ್ಸ್ ಆಫ್ ಸೋಷಲ್ ಮೀಡಿಯಾ ಆನ್ ಚಿಲ್ಡ್ರನ್ ಈಸ್ ಎ ಕಾಂಪ್ಲೆಕ್ಸ್ ಆ್ಯಂಡ್ ಮಲ್ಟಿಫೇಸ್ಡ್ ಆನ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಆ್ಯಂಡ್ ದ ಮೆಂಟಲಿ, ಎಮೋಷನಲ್ ಆ್ಯಂಡ್ ಫಿಸಿಕಲ್ಲಿ ಆ್ಯಂಡ್ ಸೋಷಲ್ ಡೆವಲಪ್ಮೆಂಟ್ಸ್. ಪಾಸಿಟಿವ್ ಇಂಪ್ಯಾಕ್ಟ್ಸ್ ಆನ್ ಸೋಷಲ್ ಮೀಡಿಯಾ ಫಾರ್ ದ ಚಿಲ್ಡ್ರನ್. ಸೋಷಲ್ ಕನೆಕ್ಟಿವಿಟಿ ಆ್ಯಂಡ್ ಕನೆಕ್ಷನ್. ಸೋಷಲ್ ಮೀಡಿಯಾ ಹೆಲ್ಪ್ಸ್ ದ ಚಿಲ್ಡ್ರನ್ ಟು ಸ್ಟೇ ಕನೆಕ್ಟೆಡ್ ವಿತ್ ಫ್ರೆಂಡ್ಸ್, ಫ್ಯಾಮಿಲಿ, ಎಸ್ಪೆಷಲಿ ದೋಸ್ ಹು ಆರ್ ಲಿವಿಂಗ್ ಫಾರ್ ಅವೇ. ಇಟ್ ಹ್ಯಾಂಡ್ಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಪ್ರೊವೈಡ್ ಪ್ಲಾಟ್ಫಾರ್ಮ್ ಆ್ಯಂಡ್ ಸೆಲ್ಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಕ್ರಿಯೇಟಿವಿಟಿ. ಎಜುಕೇಷನಲ್ ಬೆನಿಫಿಟ್ ಫಾರ್ ದಟ್ ಪ್ಲಾಟ್ಫಾರ್ಮ್ ಲೈಕ್ ಯೂಟ್ಯೂಬ್, ಲಿಂಕ್ಡ್ಇನ್, ಎಜುಕೇಷನಲ್ ಗ್ರೂಪ್ಸ್ ಆನ್ ಫೇಸ್ಬುಕ್, ಟೆಲಿಗ್ರಾಮ್ ಪ್ರೊವೈಡ್ ಆಕ್ಸೆಸ್ ಟು ಲರ್ನಿಂಗ್ ರಿಸೋರ್ಸಸ್. ಚಿಲ್ಡ್ರನ್ ಕ್ಯಾನ್ ಫಾಲೋ ಎಜುಕೇಷನಲ್ ಚಾನಲ್ಸ್, ಟ್ರಯಲ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಆ್ಯಂಡ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್. ನೆಗೆಟಿವ್ ಇನ್ಫ್ಲೂಯೆನ್ಸಸ್ ಆಫ್ ಸೋಷಲ್ ಮೀಡಿಯಾ ಆನ್ ಚಿಲ್ಡ್ರನ್: ಮೆಂಟಲ್ ಹೆಲ್ತ್ ಚಾಲೆಂಜಸ್, ಕಾನ್ಸಿಕ್ವೆನ್ಸಸ್, ಕಂಪ್ಯಾರಿಷನ್ ವಿತ್ ಅದರ್ಸ್. ಐಡಿಯಲಿ ಲಿವ್ಸ್ ಆನ್ ಸೋಷಲ್ ಮೀಡಿಯಾ ಕ್ಯಾನ್ ಲೀಡ್ಸ್ ಟು ಲೋ ಸೆಲ್ಫ್ ಎಂಟಿಟಿ ಆ್ಯಂಡ್ ಡಿಪ್ರೆಷನ್. ಚಿಲ್ಡ್ರನ್ ಮೇ ಫೀಲ್, ಎಸ್ಪೆಷಲಿ ವೆನ್ ದೇ ಡೋಂಟ್ ರಿಸೀವ್ ಇನಫ್ ಲೈಕ್ಸ್, ಕಾಮೆಂಟ್ಸ್ ಆರ್ ಫಾಲೋವರ್ಸ್. Addiction and exclusion screen time. Many children become addicted to social media, spending several hours scrolling in, watching movies or chatting. This can affect sleep pattern and reduce academic performance, limited physical activity and damage eyesight and posture. Privacy risk and social predictors. Children acknowledging share personal information and location details that is misused by the strangers or online predictors. Spread of misinformation. Children may believe and share fake news and unhealthy trends and without understanding the consequences. This can affect their critical thinking and decision-making abilities, parent and educational responsibilities. Monitoring and supervision. Parents and teachers must actively monitor children's social media use and guide them on the safe online behavior. Tools like parentally control apps, privacy settings and screen time limits and essentials. Open communications. Parents should create an environment where the children feel safe discussing their online experiences, encouraging the honesty, setting healthy boundaries and the believing influence of the digital life helps to reduce risk. So I want to conclude. Social media is a double-edged sword when it comes to children. While it opens door to knowledge and communication and creativity, it also poses severe threats to their mental health, privacy and well-being if not used responsibly. The key lies in the balanced users, awareness and guidance for the adults. We can help children reap benefits of the social media while protecting them from its danger. Thank you.
1: మహాభారతంలో మహనీయులు మన శుభోదయ స్వరాలులో ప్రతిరోజు ఉదయం 6 గంటల నుండి 7 గంటల వరకు
2: ఓన్లీ మన మిక్స్ 90.8 కమ్యూనిటీ రేడియోలో.
3: Shabash.